ಸಮಯ ಇದೀಗ 3 ಗಂಟೆ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ಇದೀಗ ಕುನಾಲ್ ಗಾಂಜಪಾಲ, ನರೇಶ್ ಅಯ್ಯರ್, ಮೋಹಿತ್ ಚೌಹಾಣ್ ಹಾಗೂ ಅಂತರಾ ಮಿತ್ರಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ದಿಲ್ ತೋ ಬಚ್ಚಾ ಹೆಜಿ ಚಿತ್ರದ ಈ ಹಾಡುಗಳು.

ದಿಲ್ ತೋ ಬಚ್ಚಾ ಹೈ ಜೀ ಚಿತ್ರದಿಂದ ಆಯ್ದ ಗೀತೆಗಳನ್ನ ಕೇಳ್ತಾ ಇದ್ರಿ. ಇನ್ನೀಗ ಗೋಲ್ಮಾಲ್ ಭಾಗ ಮೂರು, ಈ ಚಿತ್ರದಿಂದ ಆಯ್ದ ಹಾಡುಗಳು. ಗೀತೆಗಳಿಗೆ ಧನಿಯಾಗಿದ್ದಾರೆ ಶಾನ್, ಅನುಷ್ಕಾ, ನೀರಜ್, ಶ್ರೀಧರ್, ಅಂತರಾ ಮಿತ್ರ, ಕೆಕೆ, ಮೊನಾಲಿ ಠಾಕೂರ್ ಮತ್ತು ಶ್ರೀನಿಧಿ ಚೌಹಾಣ್. ಗೋಲ್ಮಾಲ್ ಭಾಗ ಮೂರು, ಈ ಚಿತ್ರದಿಂದ ಆಯ್ದ ಹಾಡುಗಳು.

0: ಬಾನಲ್ಲಿ ಬೆಳಗು ಸೂರ್ಯನಿಗೆ ಹೇಳೋಣ ವಿದಾಯ.
1: ಬಾನುಲಿಯಲ್ಲಿ ಮನ ಮುಟ್ಟೋ ಗೀತೆಗಳನ್ನು ಆಲಿಸುವ ಸಮಯ.
2: ಆಕಾಶ ನೀನೆ ನೀಡೊಂದು ಗೋಡು ಬಂತೀಗ ಪ್ರೀತಿ.
0: ಇಳಿ ಸಂಜೆಯ ಸವಿ ಸಮಯದಲ್ಲಿ ಮೂಡಿ ಬರಲಿದೆ ಸಂಧ್ಯಾ ರಾಗ.
1: ಪ್ರತಿದಿನ ಸಂಜೆ 6:50 ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ 101.3 ರಲ್ಲಿ.

ಗುಲ್ಮೊಹರ್ ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಬೆಂಗಳೂರು ಕೇಂದ್ರದಿಂದ. 490.1 ಮೀಟರ್ ಅಂದ್ರೆ 612 kHz. ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಚಿತ್ರದ ಹಾಡುಗಳು ಇದೀಗ ಶಂಕರ್.

மகாதேவன், அலிசா மெண்டோசா, கிளிண்டன் சுருஜகன் ஹாகூ கேரலிசா மோண்டெரோ ಕೇಳಿ ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಈ ಚಿತ್ರದಿಂದ ಆಯ್ದ ಕೆಲವು ಹಾಡುಗಳನ್ನು.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.